0: ಕಾರ್ಯಕ್ರಮ
1: ಓಕೆ ಜೀವಿ ಸರ ಸರ ಬಿ ಗ್ರೌಂಡ್ ಕಿ ದಾಟಾ ಪೇಚಿದ ದಾಹರು ಸರ ಬೋರ್ ವೈಚಿ ಈ ಆಸೆ ಭಚಾಗ ಅಂದ್ರೆ ರಾಸ್ಕೆ ಕಿ ಬಾಬೂಸ್ ಕೆ ಬ್ಯಾಕ್ ಟು ಬ್ಯಾಕ್ ದೇಕಾಲ್ ಸಿಲ್ಸಿಲಾ ಜಾರಿ ದೋ ಸಿಫರ್ 927 297

ಸಂಸ್ಕೃತ ಚಯಮರು ಮನಃ ಹಟಕ ಫ್ರಾಮ ಕರಕ ಮುತದೆ ಬಿಲ್ಲಾಲ್ ಮಂಡಾನ್ ಕಲಾಮ ಉದಶಾನಿ ಹಟಕೋಲ ಘನಾರ್ ತಪ್ಲಿಕ ಅಹಮ ದಮರ ಡರ ಚಲಾವಲಿ ಇದು ಕನ ಮೋ ಖ್ಯಾಲ್ ಚಟೋಲೆ ತ ಅಖ್ವಾನ್ ವೇರ್ ಕಡಾ ಇದೈ ಕನ ನದು ಬಿಲ್ಲಾಲ್ ಮಂಡಾನ ತುದ ಪಾತ ನಲಗೆ ಪರಡಿಯ ಮನಸೆ ಜಿಕಿಮ್ಲಿ ಕನ ಶಾನಿ ಖಾನ ತುಸಲ ಜಿಕಿಮ ಗಾನ ಜಿಕಿಮ್ಲಿ ಕನ ವೈರಲ್ ದ ವೈರಲ್ ವೈರಲ್ ವೈರಲ್ ವೈರಲ್ ನೋ ದಸುಗೇನ ಸಿರಿ ಸರಸರ ಚಿಕಿಮ್ಲಿ ಕನ ದಸುಗೇನ ಛೆ ಸಬಿಲ್ ಚಿಕಿಮ್ಲಿ ಕನ ಇವಾಗ ಗಾನ ಓಡಿಸಿ ಸಬಿಲ್ ತ ಹೋಯ್ವಾ ಗಾನ ಅಪ್ಲಿಕಿ ಸೈದು ಆ ಗಿಲ ಗಿಲ ಚೇರ ಮತ್ತೆ ಗಾನ ತನ ಅಪ್ಲಿಕ ಕನ ನೋ ಸೈದು ದರ್ಸ ಅಪ್ಲೈ ಮಕ್ಕಳ ಸಬಿಲ್ ಅವರು ಅವರು ಅಂತಿನ ಮಾಸ ಜನ ಹೋಗಲಾ.